ಸಕ್ಷಮಕಾರ ಲಕ್ಷ್ಮೀ ಕಳಿತುಡೆ ದರ್ಬಾರ ಸರ್ದೇವತೆ ನಮಸ್ಕಾರ ದೂರ ನಾನು ಗುರು ಗೋವಿಂದ ಸಿಂಗಿ ಪುರು ಅವತಾರ ಜನ್ಮ ಜ್ಯೋತಿ ಬಿರಾದ್ರಿ ಶ್ರೀ ಅಪ್ಪ ಸಚ್ಖಂಡ ಕೇ